0: ಲುಕಯ್ಯಾ ಮಾರೆ ವಿಡನೆ ಊಣೆ ದೊಟ್ಟಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್
0: ಕೌದ ಡಾಕ್ಟರ್
1: ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನೆ ಮುಕು ತಾತ ಬೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಗೆ ತಮ್ಮ ಕೀಳದಿಯನು ಅಲ್ಲಿ
2: Even in driving, Chamit and Charu.

0: ಕೃಷಿ ಕ್ಷೇತ್ರದ ನವಪನ ಕ್ಲಬ್ ಹಾತೇಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆರತೆ ಒಬ್ಬ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ಕ ಮಿಲತಿಗೆ ನೇಮ್ ಸಂದಹ ನಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
1: ಕಾಟಾತ್ ಕಲಿನ್ ಪತ್ತರ ವಿಸ್ತರ ಸಮಗ ಅಲುತ್ಮ ತುರ ತುರ ದನಗನ್ನ ಉನುಸುಮ್ ಮನ ದೇಶ ಪಾಲನೆಯ ವಿದಿಸ್ ಕ್ರೀಡಾ ತುರ ತುರ ಸವಿಸ್ತರವ
2: ಲಖನ
3: ಸಮ ಅನುಗ್ರಹಾಯ
4: ರಾಜ್ಯ ಬ್ಯಾಂಕುಗಳ ಸುರಕ್ಷಿತ ಭಾವಿಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದ ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುವೆನ್.

ಡಬಲ್ ದೊಲಹ ಬೆತ್ತಿದ್ದೆ ಮೆಲಾವ ಲಂಗ್ ಮೆಲಾ ತೀನೇದು ಕೋಮಾರಿ ಕಮಗ್ನೇ ತಿಂಗ ತಿನ್ನ ಪುಲು ದಾಟಿಕ ವೆಲಾವ ಮಹತ್ತೆಕ್ಕ ಲಸ್ಸನ ಸಿಂಧು ಹ ನೋ ಕೆಮ್ಮತಿ ಮಾಯ ವೆಕ್ಕದು ಕರಗ ಸಮಹಾರಕ್ ವೆಲಾವಟ ಅಪು ದೇ ತಿಂಗ ಹಿತಾಗಿನ ಇನ್ನೋ ನಂಗೆ ಗಿದ್ದರಿಂಗ್ ಮೇಟಿಕ ಕೋಮಾರಿ ವೆರಟಿಕ ಕರಗ ನೋಡಿ ಎಮ ನತ್ತಾಂ ಗಿದ್ದರಿಂದ ಕೆನೆಕ್ ನಾ ಅದ ದವಸಿ ವೆರಟಿಕ ಕೋಮಾರಿ ಮೆನ್ ಮೇ ಮೇ ಮೇಟಿಕ ಕೀಲ ಸಮಹಾರಕ್ ವೆಲಾವಟ ನೋಟ್ ಎಕಕ್ ದಾಗನ್ನೋ ವೆನ್ನ ಪುಲು ಅವ ಗಿದ್ದರಿಂದ ಕೊಟ ಹೆಮ ಹೆಮ ನೆನೆದ ದಾಗನ ಮೇಟಿಕ ಕರಗನ್ನೋ ಕೀಲ ಹಿತನವನಿ ಹಬೈ ಸಮಹಾರಕ್ ವೆಲಾವಟ ಹಿತುವ ವಿಧಿಯರು ವೆರಟಿಕ ಕರಗನ್ನ ಬೆರಿ ವೆನ ಚುಟಿ ಮಹಾನ್ಸಿಯಕ್ ದನನವನೇದ ಎಮ ದೇವಲ್ ಇದಿಂಗ್ ವೆಲಾ ತೀನೋ ದಯಾಟ ದವಸ ಪಟನ್ ಕನ್ನ ಕೂಡ ಕೊಹಮೋಯಾ ಪ್ಲಾನ್ ಕರಲ ವೆರಟಿಕ ಕರ ಸಮಹಾರಕ್ ವೆಲಾ ಡೇ ದನನ ಪುಂಚು ಮಹಾನ್ಸಿಯ ತೆಕ್ಕ ವೆರಟಿಕ ಕಂಟಿನ್ಯೂ ಕರಗನ ಯಾನ ಚುಟ್ಟಕ್ ಇತ್ರ ಅಮಾರು ಇನೇದ ಹಾಗೆ ಹಂಗೆ ಅದಲ್ಲ ತಿನ್ನ ಕೋಟಿಸಾಲ್ ಕಿರ ಹೋಮೋನೆ ಏಕೆ ನಿಸ ತಮೈ ಆಟ ಹೇಮ ವೇಟ್ನಿ ಪುಂಚಿ ಮಹಾನ್ಸಿಯಾಗ್ ದನನು ಹರಿಯರು ಮೇಕ ಆತತಿಯ ಹೋಮೋನೆ ಕಿರತ್ ಕಿಯನ್ ಉಪ್ಪುಳುವ ಹಾಗೆ ಮನಸ್ಸಟ ಹೆಂಗಟ ದನನ ಮೇ ಸ್ಟ್ರೆಸ್ ಏಕ ಮೇ ಹೋಮೋನೆ ಟಿಕ ಕ್ವೆಡಿಯು ನಮ್ಮ ತಮ ಇವೆನ್ನಿ ಡೆಂಗೋ ಆ ವೆಡಿ ಕರ ಯಾನು ಕೂಡ ಸಮಹಾರಕ್ ವೆಲಾ ಅಪ್ಪಟ ಪುಲು ಮೇಕ ಅಡು ಕರಿಕನ್ನು ಏ ಅಡು ಕರಗಾನ ಪುಂಚಿ ಮ್ಯಾಜಿಕ್ ಕತ್ತಿಯನ್ನ ತಿಂಗ ಆಗಾವೋಮ ತಮೈ ಏಮ ಕದ್ದೆ ಎದಮ್ಮ ಇವಾ ದನ್ನು ಅದು ಪುಂಚಿ ಲಸ್ಸನ ಸಿಂಧು ಒಕಟ ಪುಲುವಂಗ್ ಏ ಇವಾಗಿ ದನನ ಹೋಮೋನಿ ಏ ಬಲಪ್ಯಾಮ ಅಡುಕರಗನ್ ವಾಟಿ ಸ್ಟ್ರೆಸ್ ಎಕ ಅಡುಕರಗನ್ ಈ ಕೊಟಿಸೋಲ್ ಹೋಮೋನಿ ವೆಡಿ ವೇನವ ಕಿಯನ್ ವಾಗಿ ಸ್ಟ್ರೆಸ್ ಎಕ ವೆಡಿ ಬರು ಏ ವೆಡ ಕೊಚ್ಚರ ವೆಡಿ ಟಿಕ ವೆಡಿ ಉಣಹ ಮಟ್ಟಿ ಎಕಕ್ ಕೊತ್ ಕರಗಣ್ಣ ಬೆರಿ ವೇನೋ ಸಮಹಾರಕ್ ವೆಲಾವಟು ಏ ವೆನ್ನಿ ಆಗಿ ಅರೆ ಹೋಮೋನಿ ಚುಟ್ಟಕ್ ಇದ್ರ ವೆಡಿ ಉಣಹಬ ಅದಾವಟ ಪುಲುವನ್ ಮೇಕ ಅಡುಕರಗನ್ ಲಸ್ಸನ ಸಿಂಧು ಕಹನ್ ಇದಿಂಗ್ ಏ ಸಿಂಧು ಎಹುವಟ ಪಸ್ ಹೋಮೋನಿ ಟಿಕ ಟಿಕ ಅಡುವೆ ಆಗಿ ಅರೆ ದನನಿ ಸ್ಟ್ರೆಸ್ ಎಕ ಟಿಕ್ಕ ಟಿಕ ಅಡುವೆನೋ ಕಿಲ ತುಂಬಾ ಕಿಯಾನೇ ಪೊಡಕ್ಕೆ ತಿನ್ ಟ್ರೈ ಕರ್ಲ ಬಲನ್ನೆ ಚೂಟಕ್ಕೆ ದೊರವಾಟ ಮಹಾನ್ಸಿಯಾಗ ದನನು ಕೂಡ ಪೊಡಿಂಚಿ ಸಿಂಧು ಅಕ್ಕ ಹಲ ಆಗಿ ಹೇತ ನಿಧಾಸ್ಕರಗಾನ ಸಹಲ್ಲು ಕರಗಾನ ಒಟ ಪುಳುವನ್ ಎಂತ ಸಹಲ್ಲು ಕರಗಾನು ಕೂಡ ತಿಂಗ್ ಮಾಡ ಪೊಡಕ್ ರಿಫ್ರೆಶ್ ವೆನ್ನು ಓಣ ನಂಗೆ ರಸ ಭೀಮ ಗೊಂಡ ಓಣೆ ನಂಗೆ ಮುಖತ್ತು ಕರನ್ನ ಓಣಿಯ ಫಲವತ್ತ ನಿಷ್ಪಾದನ ಮೆಲದಿ ಗನ್ನು ಅಮದಕ ಕಿರಣ್ಣಿ ಪಸೇರಿ ಸಿಯಕ್ ಮ ದೇಶೀಯ ನಿಷ್ಪಾದನೆ ಕಿಲೋ ಆಟ ವಿಶ್ವಾಸ ಎಂಕಿಯನು ಎನಿಸ ಮತಮ ಆಟ ಮೈ ತರಮ್ಮ ಬಿಯಾಟ ಮತ ಕಿರಣ್ಣಿ ಸೇರಿ ಸಿಯಕ್ ಮ ದೇಶೀಯ ಅಮದ್ರವ್ಯ ಯೋಧಾಕಿನ ಹದರ ನಿಸಾಮ್ ಉಕ್ಕುವಟ ರಸ್ತಟ ಗುಣ ಚಾಟ ಫಲವತ್ತ ನಿಷ್ಪಾದನ ಮೆಲದಿ ಗನ್ನು ಪುಲೋನ್ ಮೇದ ಸಹಿತ ಮೇದ ರಹಿತ ಕಿರ ವಿಧಿಯದ ಕಿರಿಪಿಟಿ ಎಮನತ್ತ ಯೋಗಟ್ ಇವಾಗ ಎಮ ಬಟರ್ ಐಸ್ ಕ್ರೀಮ್ ಮೇ ಓಡದೆ ಅಕ್ಕ ಆಟ ಫಲವತ್ತ ಕಿನ ನಿಷ್ಪಾದನ ನಾಮ ಅತ್ತಕ್ಕ ಮೆಲದಿ ಗನ್ನು ಪುಲುವ ಇದನ್ನ ಅದ ಮಾರ್ಗ ಎನ್ ಎಲ್ ಬಿ ಮೆಗಾ ಪವಲ್ ತುರೈ ಪಟ್ರು ಹಾಗೆ ಜೀವಿತ ವಿನಸ್ಕರ ಅನಿವಾರ್ಯ ಮೇವೆಲ್ಲ ಬಲ ಮುದಕ ಹೌದು ಮಾವ ಹಾಗೆ ನಿನ್ನೆ ಕೆಲ ಸದ್ದಟ ಮಲ ಕಣ ಹಾಯ್ ಅಕ್ಕ ಯಾರ ಕೊಹಮದ ಮಂಗಿ ತಿಂಗೋದಾ ಖಂದಿಂಗ್ ಇನ್ನು ಯಾರ ಕೊಹಮದ ಮೇವೆಲ್ಲ ಅಮಕದ ಕಿರಾನಿ ಉದೇ ಎಕ್ಕಲ ಹಾಯ ವಿನಾಳಿ ತಿಸ್ತು ನೈ ಕಿಯನ ಕಟು ಕಿಯನ ಬಲ ಅಪಿ ಒಕ್ಕಮ ಸತ್ತರಿನ ಸಿಂಧು ಕಹಾಗ ನಿನ್ನ ಫನ್ ಕೆ ಇನ್ನು ಆಗಿಲ್ಲ ತೀನ ಬಾಮ ಹೊಂದ ಯೋಮ ತಮ ಇನ್ನೋನಿ ಎಕ್ಕತ ಕರ ಗಾನ್ನ ಕಿಲ ತೀನ ಮಾಯಾಗಿ ಚೂಟಿ ಯಾವಾಗಿ ವೆಲಿಗಮ ಪ್ರತಿ ಆಲು ವೆಲಿಗಮ ಆಲು ಆಯಾಗಿ ಈಗ ಪಸ್ಸಿ ಕಿಬ್ಬಣಿ ಸುಬ್ಬ ದವಸ ಕಿಲ ದಿನ ಕೊಟ್ಟಿಯ ಕುಮುರೆ ನಿಲ್ಮಿನಿ ಕುಮಾರಿ ತಮ್ಮ ಮೆಸೇಜ್ ಕದಲದ್ದೀನಿ ಹಾಗೆ ಮಹತ್ಯ ಜಾಲ ತೆಗೆದು ಕರೆಕೊಂಡು ಪುತಾಲ ಕಾಂಚನ ಸಂಕವತ್ ಎಕ್ಕ ಹಾಗೆ ಚೂಟಿ ದಂಗೆ ಎಕ್ಕೋನೆ ಅಕ್ಕಿಯನ್ನಿ ದಂಗೆ ದಂಗೆ ಅವ ತೆಗೆದು ಕರೆಗಾನೋನೆ ಮೇವೆಲಾವೆ ಲಸನ ಸಿಂಧು ಅಕ್ಕ ಹಣ್ಣು ಆಡಕ್ ಪುಲ್ವನ್ ಮೆಪಿದ್ಯಾಟಮ್ ಕ್ಯಾಮತಿಮ ಸಿಂಧು ಅಕ್ಕ ಹಣ್ಣು ಕ್ಯಾಮತಿ ಕೆನೆಕ್ವ ಎಕ್ಕತು ಕರೆಗಾನ್ ಲಸನ ಸಿಂಧು ಲಾಸ್ತಿಕರಂಗಿನ ಯೋಹಾನಿಗೆ ಆಲ ಬಲನ್ನಕೋ ಎಕ್ಕಲ್ ಹೈ ವಿನಾಡಿ ತಿ ಸತರಾಯ್.

0: ಹೇಳಿದೆ, ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

ಆದರೆ ದನನ ತವ ಸುಂದರ ಆದರೆ ನೀಯ ಹಂದಾಬೇಕ ಆದರೆ ನಪಿ ಹಮೋನವ ಆದರೆ ವೆಡಿದ ಮಂದ ಸಮಹಾರ ವೆಲಾವಟ ಅಪಿ ಹರಿ ಕ್ಯಾಮತಿ ತಿಂಗ್ ಅಪಿಟ ಆದರೆ ಕರನ ಅಯತೆಕ ಆದರೆ ಕಲ್ಗತ ಕರನ್ನ ಗೊಡಕ್ ವೆಲ ಹೆಬೈ ತಿನ್ನ ಜೀವಿತ ತೇನ ವಿವಿಧಾಕಾರ ವನು ಕಾರ್ಯ ಬಹುಳ ಕಂ ನಿಸಾ ಹೆಮನತ್ತಂಗ್ ರೆಕಿಯಾವದ ವಿಭಾಗದ ಪೌದ್ಗಲಿಕ ಜೀವಿತ ವಲ ತೇನ ಪ್ರಶ್ನದ ಮೇಲೆ ವಲ್ಲಕ್ಕ ಅಪಿ ಹೆಮ ಆಸಾವಿಂಗಿನ ಕಾಲಯ ಹರಿ ಸೀಮಿತ ವೆಲ ಸಮಹಾರ ವೇಳ ಅಪಿಟ ಅಪಿ ಅಕ್ಕಮತಿ ಕಾಲಯ ಅಪಿಟ ಟಿಕಾಕ್ ವ್ಯಾಡಿಪುರ ಅಪಿ ಜೀವಿತ ತೀನವ ವಗೆ ದನೆನ ಹೆಂಗೆನ ಹಿಂಗ ಈ ಸಮಹಾರ ವೇಳ ವಾಲ್ವರದಿ ಹೀತನವ ಐ ಥಿಂಕ್ ಕೌರು ಹರಿ ಆದರೆ ಕರಣ ಕೆನೆಕ್ ಅಪಿ ಲಂಗೆ ಇನ್ನುವ ನಂಕೆಯಲ್ಲ ನೇನು ಪ್ರಶ್ನೆ ಒಳ ತನಿಯು ನಮ ಸಮಹಾರ ವೇಳ ಅವಟೆ ಹೆಮ ಹೀತೇನವ ಐ ಥಿಂಕ್ ಹೆಮ ಹಿತೇ ವಕೀಲ ತಮ್ಮ ಮನ್ನಂಗ ಆದರೆ ಒಬ್ಬರ ಪ್ರಾರ್ಥನಾ ಕರಾನೆ ಪೊಲನ್ ಹೆಮ ವೇಳಾವಕಮ ಒಬ್ಬಲ್ ನಂಕೆ ಇನ್ನಿನ್ನ ತಮೈ ಮೇ ವೇಳಾವ ಅಪಿ ವೆನ್ ಕರಗಾನೆ ಅದಟ್ರ ನವೆವನ ಕಲ್ ಆದರೆ ಸಂತತಿಯ ದಹರೇಕ ನಂಗ ಏಕದ ವೆಲ ಇನ್ನ ವೆಡ ಕರನ ಗಮಾನ್ ಯಾನೇನ ಗಮಾನ್ ಗೆದರ ಇನ್ನ ಗಮಾನ್ ಕೊಹಮ ಓನಾತ್ ಇಫೆ ಮನೋತೊನಾಯಿ ದಶಮ ಪಹ ಅನೋತನಾಯಿ ದಶಮ ಹಾತ ವಗೆ ಮೈ www.lakhanda.lk ಲಕ್ಕಾಂಡ ಡೋಟ್ ಎಲ್ ಕೆ ಅಪಿ ಪೇಪರ್ ವೇನೋತ್ ಆದರೆ ಅಪಿ ತೆಕ್ಕ ಏಕತ ವೆನ್ನು ಫಲ ಅಂಕಮ ತಿಯನೋ

0: 89.5 আনু 89.7 লাখান্ড রেডিও ITN সেবে শ্রীলঙ্কা হান্ড
1: মানবীয় প্রেমে সৌন্দর্যাত্মক বিয়মন
2: সন্তানের তারা ಮಾನವೀಯ ಪ್ರೇಮಯೇ ಸೌಂದರ್ಯಾತ್ಮಕ ವ್ಯಮನ ಸದತಿಯ ಧಾರ ಆದರೆ ನಾಗಿನೇನೆ ಅಪಿ ದೇವಿನ ಪ್ಯಾಟಾವೆ ಅಪಿ ಅನವ ಅನೋ ದಶಕೆ ತಿರಗತವನು ಆಕ್ಷನ್ ಥ್ರಿಲ್ಲರ್ ಫಿಲ್ಮ್ ಎಕಕ ಸಿಂಧಾ ಕಹನ್ನ ರಾಜೀವ್ ರಾಯ್ ತಮೈ ಮೇ ಚಿತ್ರಪಾಠೆಯ ಸಂಸ್ಕರಣೆಯ ಇವಾಗೇಮ ಅಧ್ಯಕ್ಷನೆಯ ಇವಾಗೇಮ ರಚನೆಟಾತ್ ಹೋಗ್ವೆನವ ಇದಕ್ಕೋಟ ಇವಾಗೇಮ ನಿಷ್ಪಾದನೆಟಾತ್ ನಸೀರುದ್ದೀನ್ ಶಾ ಅಕ್ಷಯ್ ಕುಮಾರ್ ಸುನಿಲ್ ಶೆಟ್ಟಿ ರವೀನಾ ಟಂಡನ್ ಮೇ ಚಿತ್ರಪಟೇಟ ರಂಗನೇನೆ ಕೊನವ ಚಿತ್ರಪಟೆಯ ಮೊಹರ್ ಎಕ್ ದಸಂಸೆ ಅನು ಹತ್ತಿರ ವಸರದಿ ತಿರುಗತವೆನ್ನಿ ವಿಜು ಶಾ ತಮೈ ಚಿತ್ರಪಟೆ ಸಂಗೀತ ಅಧ್ಯಕ್ಷವರ ಬಾವಟ ಪಾತ್ವೆನ್ನಿ ಮೇ ಚಿತ್ರಪಟೇತ್ ದಿವ್ಯ ಭಾರತಿ ತಮೈ ಮುಳೆನ್ಮ ಪ್ರಧಾನ ಚರಿತ್ರೆ ನಿರೂಪಣೆ ಕರಾನ ಇಟಿಯೇ ಹಬೈ ದಿವ್ಯಕ್ಕೆ ಹದಸಿಯ ಭಾವಯಾತ್ರೆಕ ರವೀನಾ ಟಂಡನ್ ಮೇ ಚಿತ್ರಪಟೇಟ ಪ್ರಧಾನ ನಿಲಯ ವಿಧಿಯಟ ರಂಗನೇನೆ ಕೊನವ ಇತ್ತೀನ ಮೇ ಚಿತ್ರಪಟ ಎಕ್ಸನು ಹತ್ತರ ವಸರದಿ ದವನ ವಡಿಮ ಆದಾಯ ವಾರ್ತಾ ಲಭಾಗತ್ತ ಚಿತ್ರಪಟ ವಿಧಿಯಟ ತಮ್ಮ ಇತಿಹಾಸ ಕೊಲತೆಯನ್ನೇ ದೇವನಿ ಉನೆ ಹಮ್ಮಕ್ಕೆ ಹೇಕೋನ್ ಚಿತ್ರಪಟೆಯಟ ಉದಿತ ಆರಣ್ಯಕ ಸಧಾನ ಸರ್ಗಂ ಗಾಯನಾಕನ ಗೀತಕ್ಕೆ ಅಪಿ ಅಹನ್ನ ತೊರಗತ್ತೆ ಲಂಗಿಟ ಆನಂದ್ ಬಾಕ್ಷ ತಮ್ಮ ಗೀತೆ ಲಿವೆ ಇವಾಗಿಮ ತಮ್ಮ ತವದ್ಯಾಖ್ಯಾನ ನಸೀರುದ್ದೀನ್ ಶಾಗನ ಕ್ಯಾತಿ ಬಾಲಿವುಡ್ ಸಿನಿಮಾವೇ ಇನ್ನ ಇತಾಮತ್ವ ದಕ್ಷ ಚರಿತಾಂಗ ರಂಗನ ಶಿಲ್ಪಿಯೇ ಕಹು ಇತಿನದ ಹೋಗಿ ಉಪ್ಪಂದಿನಿ ಜನಂ ದಿನ್ ಮುಬಾರಕ್ ಹೋ ಕೆಲ ಕ್ಯಾನ್ ಪ್ಲವಾಂಗ್ ಎಕ್ದಾ ಸಂಸೆ ಪನಹೆ ಜೊಲ್ಲಿ ವಿಸ್ ಅದವಾಗಿ ದವಸಕ ತಮಾಯಿ ಹೋ ಇಪ್ಪದಿಲತಿಯನ್ನೇ ಇತಾಮತ್ಮ ದಕ್ಷ ನಲುವೆಕ್ ವಿಧಿಯೇಟ ಹೋ ಇಂದಿಯ ಜಾತಿಕ ಸಮ್ಮಾನ ಫಿಲ್ಮ್ ಫೇರ್ ಸಮ್ಮಾನ ಅದರ ಸಮಾನ ಗಣನಾವಾಕ್ಮ ದಿನ ಆಗಿನ ತಿನ ಯೋಗ್ಯಮ ಪದ್ಮಶ್ರೇ ಸಮ್ಮಾನ ಎಕ್ದಸು ಹತೇದಿ ಹೋಟ ಲಭ್ಯನವ ಇವಾಗೇಮ ಪದ್ಮಭೂಷಣ್ ಸಮ್ಮಾನ ದಹಸ್ತುನೇದಿ ಒಹುಟ ಲಭ್ಯನವ ಇಂದಿಯಾನು ಸಿನಿಮಾವ ವೆನುವೆನ್ ಇಟುಕರ ಇತಾ ಸುವಿಶಾಲ ಮೆಹವರ ವೆನುವೆನ್ ಎಕ್ದಹಸ್ ನವಸೆ ಹತ್ತ ದೇಖೇದಿ ತಮೈ ನಸೀರುದ್ದೀನ್ ಶಾ ರಂಗನೇಟ ಎಕತುವೆನ್ನೆ ಬಾಲಿವುಡ್ ಸಿನಿಮಾವಟ ಎಕತುವೆನ್ನೆ ಇದೇ ನೆಹರಂ ನಸೀರುದ್ದೀನ್ ಶಾ ರಂಗನ ಶಿಲ್ಪಿಯಾಟ ಸುಭಪಂದನೆ ಅಕ್ಕಿಯಲ್ಲಿ ಪ್ರಾರ್ಥನಾ ಕರಮೋಪಿ ಏನು ಪ್ರಾರ್ಥನಾ ಕರಮ ಮಹರಾಜ ಚಿತ್ರಪಟಿಯ